ಋತುಶಲಭಂ ನೀ ಮಧುಶಲಭಂ ಮನಸ್ಸಿಲೆ ತೇನರಗ ನಿರಚುವೈಕ್ಕುಂ ಋತುಶಲಭಂ ನೀ ಮಧುಶಲಭಂ ಮನ